Konsepatina kyotungi konhingin pa kaki ngojusi bi kotishi.